0: Manu Mavata.
1: Brought to you by
2: Atunulake Namahubavan Ratapuram Rasaganayana. Aule Sama Rasakarakana. Mather Freela Noodles. Taste ke Trustaka.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸೆತಲು ಒಬ್ಬಟ ತಿಬಿನ ಓ ನೇಮ ರೋಗಯಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಮುವನ್ನ ಬಿಂದುವೈ 773 273 540.
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತೀಯ ಅಗನಾ ಆಯೋಜನೆಯ ದನ್ ಮಮತನ್ನ ಬಿಂದುವೈ 611 437 1250.
0: ಜಾನಿ ಎಕ್ಕ ದೇ ದುನು ಮಾವತ.

0: அனு மாவட்ட
1: brought to you by
2: அதுலக்கே நமஹுபவன ரட்டபுராம ரசகனயன அவுலே சேவம ரசகரகன மாதர் ஃப்ரீல நூடுல்ஸ் டேஸ்ட் கே ட்ரஸ்ட் க
3: ಹೃದರೋಗ ಸ್ನಾಯುರೋಗ ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಮುವನ್ನ ಬಿಂದು ಐ ಹತ್ಸಿ ಹತ್ತೆ ತುನೈ ದಿಸಿಯ ಹತ್ತೆ ತುನೈ ಪನ್ಸಿಯ ಹತಲಿಹಾ
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವಿತಿನ್ ಅನಾಗತೀಟ ಅಗನಾ ಆಯೋಜನೆಯಾಕ್ ದನ್ಮಮತನ್ನ ಬಿಂದು ಐ ಕೈ ಕೈ 4 37 12 50